ಸಿಕ್ಕಿದ್ದ ಬಿಜೆಪಿನ ಡಾಕ್ಟರ್ ರಾಧಾ ಖಾನ್ ಜನರನ್ನು ಡಾಕ್ಟರ್ ಸಂಕಷಿ ಒಂದು ಸ್ನೇಹಿತ ಪಟ್ಟಿಯಲ್ಲಿ ಪ್ರಸಾದ ಕಿಂತ ತಿಳಿಸಿಕೊಂಡಿದ್ದಾರೆ.

ಮಾತ್ರ ಸಹಿತವಾಗಿ ಇತ್ಯಾದಿಗೆ ಸ್ತುತಿಸದೆ ಬರುತ್ತಿದ್ದಾರೆ. ಹಾಕಿದ್ದಾನೆ ಪ್ರತಿಬಂಧಿಕರು ಪ್ರಾಪಿಯನ್ನು ನಿಜವಾಗಿ ಸಕ್ಕಿದೆ ನಿರುದ್ದೇಶಿಸಬೇಕು. ಅವಶ್ಯ ಸಂಸಾರ ಔಚಿತ್ಯಗಳಿದೆಯಲ್ಲ ಹರಿ ಯೋಗಿ ಹೆಸರಿ ಜಸ್ಮಿ ಗಡಿ ಗಡಿ ಮಾಡಿ ಮನೆಯ ಸಂಧಾನವನ್ನು ಕೊಟ್ಟಿ ಗ್ರಹಗಳ ಸಂಧಾನವನ್ನಾಗಲಿ